ನಾಮರಂಗಣ ವೆಚ್ಚ ರಂಗೇನೆ, ನಾಮರಂಗಣ ವೆಚ್ಚ ರಂಗೇನೆ, ಪಳಾಜಾವಣ ಸವದಾ ಲೋಡಿಯ ಪೈ ಚೈನಾ ಮಲತೇ ರಾಣಿ ದೀ ಬಡಿ ಸುಂದರ ಭವದಿ ಜೋಡಿಯ ಪೈ ಸಚ್ಚಣ ಸಾಚತೆ ರಾಣಿ ದೀ ಬಡಿ ಸುಂದರ